0: ತಿಗಕ್ಞ ಎನಾ ಅಬ್ರಹಾಂ ಅಂತ ಹೇಗ ಮನಾ ಹಾಂಗ್ ಹಿ ಇನ್ರಾಮ್ ಕಲೋನ್ ತಿನ್ಕಕ ಹೋಯ್ ಹಂಗ ತಿಲ್ಗ ಹಾಂಗ್ ಇನ್ಗ ಸಿಂತಂಗಾಮು ಹೇಗ ಇನ್ ಹುರಿ ಎ ಹಂಗ್ ರೋಂಗಿ ತ ಕಸಾದ ಇದ ಫ್ಯಾನ್ ಕಂಡ್ ರೋ ತಲಾ ಹರಾಬ್ ಗ ಏನ್।
1: श्रोताओं, अभी आप सुन रहे थे निकोबारी कार्यक्रम। इस समय शाम के 4:30 हुए हैं और अब सुनिए प्रायोजित कार्यक्रम लम्हे।